Ewurade. Wona wo soro ni asase nyina ye wodia. Na Bible sa abra wo sori fi owo mu na ye ma wo tumi a. Ebro tumi nyina